ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್. ದಟ್ ವಾಸ್ ಅ ಬ್ಯೂಟಿಫುಲ್ ಸಾಂಗ್ ಫ್ರಮ್ ಮುನ್ನಾ ಬಾಯ್, ಪಲ್ ಪಲ್ ಹರ್ ಪಲ್, ಸಾಂಗ್ ಬಾಯ್ ಶ್ರೇಯಾ ಘೋಷಲ್ ಆ್ಯಂಡ್ ಸೋನು ನಿಗಮ್. ತೊ ಅಬ್ ಥೋಡಾ ಸಮಜತೆ ಹೈ ಕಿ ಅಲ್ಜೈಮರ್ಸ್ ಡಿಸೀಸ್ ಆ್ಯಕ್ಚುಲಿ ಹೇ ಕ್ಯಾ. ಅಕ್ಸರ್ ಹಮ್ ಅಲ್ಜೈಮರ್ಸ್ ಕೋ ಸಿಂಪ್ಲಿ ಭೂಲ್ನೆ ಕಿ ಬಿಮಾರಿ ಕಹಿ ದೇತೆ ಹೈ, ಲೇಕಿನ್ ಇಟ್ಸ್ ಆ್ಯಕ್ಚುಲಿ ಮಚ್ ಮೋರ್ ದೆನ್ ದ್ಯಾಟ್. ಅಲ್ಜೈಮರ್ಸ್ ಈಸ್ ಅ ಪ್ರೋಗ್ರೆಸಿವ್ ನ್ಯೂರಾಲಜಿಕಲ್ ಡಿಸಾರ್ಡರ್ ದಟ್ ಎಫೆಕ್ಟ್ಸ್ ದ ಬ್ರೈನ್, especially the areas responsible for memory, thinking and learning. Shuruaat mein symptoms